soja. Hwi obufu gu a mama ya woni wo. Ne ahini a omodi no so. Na wa mini Jacob. Wa shire trabia ase. Nkaya kanefo mu ye mfangu ye nso. Ye ntemma wa ye mhihie mehia ye. Wa brain ase fom. Dibu a ye nkwaje nyankopon. Udien mu nyam nti na yen. Na udien ti kata ye bone so. Aden ti na mama nka se wo nyankopon wo hen. Wonhu amama mu ye anim. Se wo to nkwa mu ja wo ka gu ye nso yire. Ma opportunity epinisi enru anim. Se wo nsaka se yetie no. Kura uoma. Na okura wa otete ye ho de abo ewurade no dane no mprenso gu wonkukum na ye ye wo man ni wodi bi anwan no ye beda wase da ye beka wa ye yi akira wontoto aso nyinaa.